ಮಾಡಗ ತಿಂತ ತಂತ ತಿಂತ ವಾ ಅರೆ ಹಾ ಅರೆ ಮುದಿ ಮೀದ ಮೀಸಮುನ್ನ ರಸಮುನ್ನ ಜಬರ್ದಸ್ತಿ ಗಬ್ಬರ್ ನಿರ್ರ ಅರೆ ರೌಡಿಲೈನ ಕೆಡಿಲೈನ ಸಹ ಅಂಟು ಸಲಾಂಗು.